ಸುಗಂಧಿ ಸುಗಂಧ ವರ್ಗ ಕಿಸೆ ಚರ್ಖೆ ದಿ ತಂದ ವರ್ಗ ಕಾವುತ್ತ ಸಜ್ಜರಿ ತರೇಳ ವರ್ಗ ತೋ ದಿಲಂದೆ ಹುಂದೆ ಮೇಳ ವರ್ಗ ಬುಡ್ಡೆ ಬಾಬುಲ್ ದೇ ಹಾಥ ಚಿ ಡಂಗೋರಿ ವರ್ಗ ಅಂಬಡಿ ದಿ ಮಿಠಿ ಜಹಿ ಲೋರಿ ವರ್ಗ ಕಬ್ಬರು ತೆ ಚಡ್ ದಿ ಜವಾನಿ ವರ್ಗ ಕಿಸೆ ಪ್ಯಾರ ನಾ ದಿತ್ತಿ ಹೋಯ್ ನಿಶಾನಿ ವರ್ಗ ਮਿੱਠੀ ਬੋਲੀ ਵਰਗਾ ਤੇ ਸੌ ਰੰਗਾਂ ਦੀ ਹੋਲੀ ਵਰਗਾ ਨਿਊਜ਼ ਵਿਊਜ਼ ਗੀਤ ਸੰਗੀਤ ਹਾਸੇ ਠੱਠੇ ਦੇ ਲੈ ਕੇ ਰੰਗ ਤੁਹਾਡੇ ਰੂਬਰੂ